0: ಗೋವಿಂದ ಗೋಪಾಲ ಸರ್ವ ಕಟಾಕ್ಷಪಾಲ
1: ಆದಪುರ ಕಾರಣ ಕರ್ತಾರ ಭಕ್ತ ಜನ ಕೆ ಪ್ರಾಣಿ ಅದಾರ
0: ಜೋ ಜೋ ಜಪೇ ಸೋಯ ಪನೀತ ಭಕ್ತ ಪಾಯ ಲಾವೇ ಮನೀತ
1: ನಿರ್ಗುಣ ಹರ ನೀಚ ಅಜಾನ ನಾನಕ ತುಮರಿ ಶರಣ ಪುರಖ ಭಗವಾನ
0: ಸರ್ವೇ ಕಂಠ ಮುಕ್ತ ಭೋಗ ಪಾಯ ಏಕ ನಿಮಕ ಹರ ಕೆ ಗುಣ ಗಾಯ
1: ಅನೇಕ ರಾಜ ಭೋಗ ಬಡಿಯಾಯಿ ಹರ ಕೆ ನಾಮ ಕೀ ಕಥಾ ಮನ ಪಾಯಿ
0: ಗೋಪೋ